0: ಜಗನ್ ಸಾತಿದ್ದ ತಥಾಂತಕ ಜಗತಿಗಿನ ಸಾತಿದ್ದ ತಥಾಂತಕ ಜಗತಿಗಿನ ಸಾತಿದ್ದ ತಥ. ಈ ಥಾ ಹಮಾರಾ ಪಂಚಮ ಸವಾರಿ.
1: ಮಿಶ್ರಾ ಜೀ, ಬಹುತ್ ಖೂಬಸೂರತ್ ಪಂಚಮ ಸವಾರಿ ಆಪನೆ ಬಜಾಯಿ. ಲೇಕಿನ್ ಇಸ್ಕೆ ಸಾಥ್ ಸಾಥ್ ಏಕ್ ಬಾತ್ ಮೈ ಜಾನ್ನಾ ಚಾಹೂಂಗಾ
2: ಜಿ,
1: ಚೂಂಕಿ ಆಪನೆ ಯಂತ್ರ ಸಂಗೀತ ಕೆ ಸಾಥ್ ಬಜಾಯಾ ಹೈ, ಗಾಯಕ ಕೆ ಸಾಥ್ ಬಜಾಯಾ ಹೈ, ಔರ್ ನರ್ತಕ ಔರ್ ನರ್ತಕಿಯೋ ಕೆ ಸಾಥ್ ಭಿ ಆಪನೆ ಬಜಾಯಾ ಹೈ. ಫಿಲ್ಮ್ ಮೇ ಭಿ ಆಪನೆ ಕುಚ್ ಬಜಾಯೆ ಹೋಂಗೆ ಜರೂರ್, ತೋ ಉಸ್ಕೆ ಬಾರೆ ಮೇ ಹಮೆ ಬತಾಯೆ.
2: ದಾಸ್ ಬಾಬು, ಇನ್ಸ್ಟ್ರೂಮೆಂಟ್ ಕೆ ಜಿತನೆ ಭಿ ಆರ್ಟಿಸ್ಟ್ ಆಜ್ ಭಾರತ್ ಮೇ ಹೈ, ಈಶ್ವರ್ ಕಿ ಬಹುತ್ ಬಡಿ ಕೃಪಾ ರಹಿ ಕಿ ಮೈನೆ ಸಭಿ ಕೆ ಸಾಥ್ ಸಾಥ್ ಸಂಗತ್ ನಿಭಾಯಾ ಕಿಯಾ ಭಿ. ರಹಾ ಫಿಲ್ಮೋ ಕಾ ಸವಾಲ್, ತೋ ಕಥಕ್ ಡಾನ್ಸ್ ಮೇ ಜಿತನೆ ಭಿ ಕಲಾಕಾರ ಹೈ ಆಜ್ ಭಾರತ್ ಮೇ, ಮಹಾರಾಜ್ ಜಿ ಸೇ ಲೇಕೆ ಜಿತನೆ ಭಿ ಹೈ, ಮುಝೆ ಮೌಕಾ ಮಿಲಾ ಸ್ಟೇಜ್ ಪರ್. ರಹಾ ಫಿಲ್ಮ್ ಕಾ ಸವಾಲ್, ತೋ ಫಿಲ್ಮೋ ಮೇ ಮೈನೆ ಮುಝೆ ಬಜಾನೆ ಕಿ ರುಚಿ ಬಹುತ್ ಕಮ್ ರಹಿ. ಹಾಂ, ಯೇ ಹೈ ಕಿ ಹರಿ ಪ್ರಸಾದ್ ಚೌರಸಿಯಾ ಜಿ ಸೇ ಮೇರಾ ಅಚ್ಛಾ ತಾಲ್ಲುಕ್ ಥಾ, ತೋ ಸಿಲ್ಸಿಲಾ ಮೇ ಲೇಕೆ ಚಲೇ ಗಏ. ಉಸ್ಕೆ ಬಾದ್ ಹಮನೆ ಸೂರತ್ ಪಿಕ್ಚರ್ ಮೇ ಬಜಾಯಾ, ಉಸ್ಕೆ ಬಾದ್ ಹಮನೆ ವಿಜಯ ಪಿಕ್ಚರ್ ಮೇ ಬಜಾಯಾ, ಫಿರ್ ಏಕ್ ಪಿಕ್ಚರ್ ಕಾ ನಾಮ್ ಮೇ ಭೂಲ್ ರಹಾ ಹೂಂ ಜಿಸ್ಮೇ ಮೇರಾ ತಬಲಾ ಔರ್ ಪಖಾವತ್ ದೋನೋ ಹೈ, ರಿತಿಕ್ ರೋಶನ್ ಹೈ. ಉಸ್ಮೇ ವೋ ದೌಡತೇ ಹೈ, ದೌಡನೆ ಕಾ ಫೈಟ್ ಸೀನ್ ಥಾ, ಧಡಕತ್ ಧಡಕತ್, ಐಸಾ ಕುಚ್ ಕರ್ಕೆ ರೇಲಾ ಬಜಾಯಾ ಹೂಂ. ಅಭಿ ಬಹುತ್ ಪಾಪುಲರ್ ಪಿಕ್ಚರ್ ರಹಾ ದೇವದಾಸ್
1: ಜಿ,
2: ತೋ ಮಾಧುರಿ ಜಿ ಕೆ ಸಾಥ್ ಉನ್ಕೆ ಸಾಥ್ ಮೈನೆ ಕಾಫಿ ಆಲ್ಬಮ್ ಬನಾಯಾ. ಜೆಕ್ಲಿನ್ ಕೆ ಸಾಥ್ ಭಿ ಮೇ ಬಜಾತಾ ಹೂಂ, ಲೇಕಿನ್ ಉನ್ಕೋ ರಿಯಾಜ್ ಕರವಾತಾ ಹೂಂ, ಅಭಿ ಸ್ಟೇಜ್ ಪರ್ ವೋ ಮೌಕಾ ನಹೀಂ ಮಿಲಾ. ಹೇಮಾ ಜಿ ಕಾ ಕಾಫಿ ಆಲ್ಬಮ್ ಬನೆ ಕಿಯಾ ಹಮ್ ಔರ್ ಭವಾನಿ ಶಂಕರ್ ಭಿ ಥೆ ಉಸ್ಮೇ. ಮಾಧುರಿ ಜಿ ಕಾ ಗಾನಾ ಬಹುತ್ ಫೇಮಸ್ ಹೈ ದೇವದಾಸ್ ಮೇ
1: ಜಿ,
2: ಧಾಯ ಶ್ಯಾಮ್ ಧಾಯ ಶ್ಯಾಮ್. ಉಸ್ಮೇ ಕೋರಿಯೋಗ್ರಾಫ್ ಹಮಾರೇ ಭಾರತ್ ಕೆ ಬಹುತ್ ಬಡೆ ಕಲಾಕಾರ ಬಿರ್ಜು ಮಹಾರಾಜ್ ಜಿ ನೇ ಕಿಯಾ ಹೈ. ದೂಸರಿ ಬಾತ್, ಹಮಾರೇ ಕುಚ್ ಮ್ಯೂಜಿಕ್ ಡೈರೆಕ್ಟರ್ ಹೈ ಜೋ ಅಚ್ಛಾ ಅಭಿ ಭಿ ಮ್ಯೂಜಿಕ್ ದೇತೆ ಹೈ, ಲೇಕಿನ್ ಸಂಜಯ್ ಲೀಲಾ ಬನ್ಸಾಲಿ ಕಾ ಏಕ್ ಖಾಸಿಯತ್ ರಹಾ ಕಿ ವೋ ಜಬ್ ಭಿ ಫಿಲ್ಮ್ ಕೋ ಯೂಸ್ ಕರ್ತೇ ಹೈ ತೋ ಉಸ್ಮೇ ಕ್ಲಾಸಿಕಲ್ ಬೇಸ್ ರಹನಾ ಚಾಹಿಯೇ. ತೋ ಮೈ ಚಾಹೂಂಗಾ ಕಿ ಏಕ್ ಗಾನಾ ಕೋಯಿ ಜಿಸ್ಮೇ ಮಾಧುರಿ ಜಿ ಕಾ ಡಾನ್ಸ್ ಹೈ, ಶ್ರೋತಾಓಂ ಕೋ ಸುನಾನೆ ಕಾ ಕಷ್ಟ ಕರೇ.
3: ಶ್ಯಾಮ ರೋಕ ಲೈ ರೋಕ ಲೈ ರೋಕ ಲೈ ಥಾಯಿ ಶ್ಯಾಮ ರೋಕ ಲೈ ಔಚಕ ಮುಖ ಚೂಮ ಲೈ ಮುಖ ಚೂಮ ಲೈ ಮುಖ ಚೂಮ ಲೈ ಸರಸೆ ಮೋರಿ ಚುನರಿ ಗೈ ಗೈ ಗೈ ಸರಸೆ ಮೋರಿ ಚುನರಿ ಗೈ ಸರಕ ಸರಕ ಸರಕ.

0: ಜಗನ ಸಾತಿದ್ದ ತಹಾ ತಟಕ ತಗಿನ ಸಾತಿದ್ದ ತಹಾ ತಟಕ ತಗಿನ ಸಾತಿದ್ದ ತಹಾ
1: ಈ ಥಾ ಹಮಾರಾ ಪಂಚಮ ಸವಾರಿ
2: ಮಿಶ್ರಾ ಜಿ ಬಹುತ್ ಖೂಬಸೂರತ್ ಪಂಚಮ ಸವಾರಿ ಆಪನೆ ಬಜಾಯಿ ಲೇಕಿನ್ ಇಸ್ಕೆ ಸಾಥ್ ಸಾಥ್ ಏಕ್ ಬಾತ್ ಮೈ ಜಾನ್ನಾ ಚಾಹೂಂಗಾ
1: ಜಿ
2: ಚೂಂಕಿ ಆಪನೆ ಯಂತ್ರ ಸಂಗೀತ ಕೆ ಸಾಥ್ ಬಜಾಯಾ ಹೈ ಗಾಯಕ ಕೆ ಸಾಥ್ ಬಜಾಯಾ ಹೈ ಔರ್ ನರ್ತಕ ಔರ್ ನರ್ತಕಿಯೋ ಕೆ ಸಾಥ್ ಭಿ ಆಪನೆ ಬಜಾಯಾ ಹೈ
1: ಜಿ
2: ಫಿಲ್ಮ್ ಮೇ ಭಿ ಆಪನೆ ಕುಚ್ ಬಜಾಯೆ ಹೋಂಗೆ ಜರೂರ್ ತೋ ಉಸ್ಕೆ ಬಾರೆ ಮೇ ಹಮೇ ಬತಾಯೆ
1: ದಾಸ್ ಬಾಬು ಇನ್ಸ್ಟ್ರೂಮೆಂಟ್ ಕೆ ಜಿತನೆ ಭಿ ಆರ್ಟಿಸ್ಟ್ ಆಜ್ ಭಾರತ್ ಮೇ ಹೈ ಮುಝ ಪರ್ ಈಶ್ವರ್ ಕಿ ಬಹುತ್ ಬಡಿ ಕೃಪಾ ರಹೀ ಕಿ ಮೈನೆ ಸಭಿ ಕೆ ಸಾಥ್ ಸಾಥ್ ಸಂಗತ್ ನಿಭಾಯಾ ಕಿಯಾ ಭಿ ರಹಾ ಫಿಲ್ಮೋ ಕಾ ಸವಾಲ್ ತೋ ಕಥಕ್ ಡಾನ್ಸ್ ಮೇ ಜಿತನೆ ಭಿ ಕಲಾಕಾರ ಹೈ ಆಜ್ ಭಾರತ್ ಮೇ ಮಹಾರಾಜ್ ಜಿ ಸೇ ಲೇಕೆ ಜಿತನೆ ಭಿ ಹೈ ಮುಝೆ ಮೌಕಾ ಮಿಲಾ ಸ್ಟೇಜ್ ಪರ್ ರಹಾ ಫಿಲ್ಮ್ ಕಾ ಸವಾಲ್ ತೋ ಫಿಲ್ಮೋ ಮೇ ಮೈನೆ ಮುಝೆ ಬಜಾನೆ ಕಿ ರುಚಿ ಬಹುತ್ ಕಮ್ ರಹೀ ಹಾಂ ಯೇ ಹೈ ಕಿ ಹರಿ ಪ್ರಸಾದ್ ಚೌರಸಿಯಾ ಜಿ ಸೇ ಮೇರಾ ಅಚ್ಛಾ ತಾಲ್ಲುಕ್ ಥಾ ತೋ ಸಿಲ್ಸಿಲಾ ಮೇ ಲೇಕೆ ಚಲೇ ಗಏ ಉಸ್ಕೆ ಬಾದ್ ಹಮನೆ ಸೂರತ್ ಪಿಕ್ಚರ್ ಮೇ ಬಜಾಯಾ ಉಸ್ಕೆ ಬಾದ್ ಹಮನೆ ವಿಜಯ ಪಿಕ್ಚರ್ ಮೇ ಬಜಾಯಾ ಫಿರ್ ಏಕ್ ಪಿಕ್ಚರ್ ಕಾ ನಾಮ್ ಮೇ ಭೂಲ್ ರಹಾ ಜಿಸ್ಮೇ ಮೇರಾ ತಬಲಾ ಔರ್ ಪಖಾವತ್ ದೋನೋ ಹೈ ರಿತಿಕ್ ರೋಶನ್ ಹೈ ಉಸ್ಮೇ ವೋ ದೌಡತೇ ಹೈ ದೌಡನೇ ಕಾ ಫೈಟ್ ಸೀನ್ ಹೈ ಧಡಕ ಧಡಕ ಧಡಕ ಧಡಕ ಧಡಕ ಧಡಕ ಧಡಕ ಐಸಾ ಕುಚ್ ಕರ್ಕೆ ರೇಲಾ ಬಜಾಯಾ ಹೂಂ ಅಭಿ ಬಹುತ್ ಪಾಪುಲರ್ ಪಿಕ್ಚರ್ ರಹಾ ದೇವದಾಸ್
2: ಜಿ
1: ತೋ ಮಾಧುರಿ ಜಿ ಕೇ ಸಾಥ್ ಉನ್ಕೆ ಸಾಥ್ ಮೈನೆ ಕಾಫಿ ಆಲ್ಬಮ್ ಬನಾಯಾ ಜೆಕ್ಲಿನ್ ಕೆ ಸಾಥ್ ಭಿ ಮೇ ಬಜಾತಾ ಹೂಂ ಲೇಕಿನ್ ಉನ್ಕೋ ರಿಯಾಜ್ ಕರವಾತಾ ಹೂಂ ಅಭಿ ಸ್ಟೇಜ್ ಪರ್ ವೋ ಮೌಕಾ ನಹೀಂ ಮಿಲಾ ಹೇಮಾ ಜಿ ಕಾ ಕಾಫಿ ಆಲ್ಬಮ್ ಬನೆ ಕಿಯಾ ಹಮ್ ಔರ್ ಭವಾನಿ ಶಂಕರ್ ಭಿ ಥೇ ಉಸ್ಮೇ ಮಾಧುರಿ ಜಿ ಕಾ ಗಾನಾ ಬಹುತ್ ಫೇಮಸ್ ಹೈ ದೇವದಾಸ್ ಮೇ
2: ಜಿ
1: ಧಾಯ ಶ್ಯಾಮ್ ಧಾಯ ಶ್ಯಾಮ್ ಉಸ್ಮೇ ಕೋರಿಯೋಗ್ರಾಫ್ ಹಮಾರೇ ಭಾರತ್ ಕೆ ಬಹುತ್ ಬಡೆ ಕಲಾಕಾರ ಬಿರ್ಜು ಮಹಾರಾಜ್ ಜಿ ನೇ ಕಿಯಾ ಹೈ ದೂಸರಿ ಬಾತ್ ಹಮಾರೇ ಕುಚ್ ಮ್ಯೂಸಿಕ್ ಡೈರೆಕ್ಟರ್ ಹೈ ಜೋ ಅಚ್ಛಾ ಅಭಿ ಭಿ ಮ್ಯೂಸಿಕ್ ದೇತೆ ಹೈ ಲೇಕಿನ್ ಸಂಜಯ್ ಲೀಲಾ ಬನ್ಸಾಲಿ ಕಾ ಏಕ್ ಖಾಸಿಯತ್ ರಹಾ ಕಿ ವೋ ಜಬ್ ಭಿ ಫಿಲ್ಮ್ ಕೋ ಯೂಸ್ ಕರ್ತೇ ಹೈ ತೋ ಉಸ್ಮೇ ಕ್ಲಾಸಿಕಲ್ ಬೇಸ್ ರಹನಾ ಚಾಹಿಯೇ ತೋ ಮೈ ಚಾಹೂಂಗಾ ಕಿ ಏಕ್ ಗಾನಾ ಕೋಯಿ ಜಿಸ್ಮೇ ಮಾಧುರಿ ಜಿ ಕಾ ಡಾನ್ಸ್ ಹೈ ಶ್ರೋತಾಓಂ ಕೋ ಸುನಾನೆ ಕಾ ಕಷ್ಟ ಕರೇ
3: ಶ್ಯಾಮ ರೋಕ ಲೈ ರೋಕ ಲೈ ರೋಕ ಲೈ ಧಾಯಿ ಶ್ಯಾಮ ರೋಕ ಲೈ ಔ ಚಕ ಮುಖ ಚೂಮ ಲೈ ಮುಖ ಚೂಮ ಲೈ ಮುಖ ಚೂಮ ಲೈ ಸರಸೆ ಮೋರಿ ಚುನರಿ ಗಯಿ ಗಯಿ ಗಯಿ ಸರಸೆ ಮೋರಿ ಚುನರಿ ಗಯಿ ಸರಕ ಸರಕ ಸರಕ